ಜ್ಯೋತಿ ರಮಾವೇ ಹೃದಯ ಶಾಂತಿ ನಾಯಿರೇ ನರ ಹೃದಯ ಶಾಂತಿ ನಾಯಿರೇ ಹರಿ ಭಜನ ಬಿನಾ ಸುಖ ನಾಯಿರೇ ಪ್ರಭು ಭಜನ ಬಿನಾ ಸುಖ ನಾಯಿರೇ

ಕುರೇಜ ಸಹಿತ ಬಯೋ ಶರಿ ಹುಣಬೇ ಹನುಮಂತ ಸಹಿತ ಅಕಸ್ಮರ ಗರಿ ಕುರೇರ ಹನುಮಾನ್ ಉತ್ತೀಯ ಕಾಸಮ ಸೀತಾಜಿ ಕನ ಭೇಟಿ ಫರ್ಕನ ಫೇರ ರಾಮಚಂದ್ರ ಕಪಾಸಮ ಪುಗ್ನಿ ಅಕಲ್ಬಲ್ ಸೈನ ಇನಕೊ ಭುಜೌ ಸವೈಬಲ್ ಹನಿ ಇಂದ್ರಾದಿಹರಿ ಖಟಾಯಿ ಸುರಸಾ ಜಲ್ದಿ ಪಠಾಯೆ ಪನಿ ಜಲ್ದಿ ಗೈ ಸುರಸಾ ಅಗಿಲ್ತಿರ ಬಸಿನ್ ಸಾಮ್ನೆ ಹನುಮಾನ ಕಾ ಜಯ ಭಂತನ ಹನುಮಾನ್ ಭನೇರ ಖುಷಿ ಭೈ ಕುರಾ ಗರಿನ್ ಖಾನ ಕಾ ಭೋಗಿ ಭೇದನ ಗಿ ಮ ಖೋಜಿ ಹಿರ್ಲಭಿ ಕ್ಯಾ ಖವಹರ ಭನಿ ಪಾಯಿ ಬಲ ಯಾ ಮಿಲಿ ತ ತಿಮಿ ಸಾರೈ ಭೈ ಖುಷ್ ಭನೀ